0: ಮಾನದೇ ರಾ ಪ್ಲೇಸು. ಇನ್ನು ಮಾರು ಎಲ್ಲ ಕೊಟ್ಟಿದ್ ಪೆನ್ಷನ್ ಸರ ದೋಸು.
1: Hey, don't stop dancing. Puna galu loading.

0: ಬೇರ ಪ್ಲೇಸ್
1: ಇನ್ನು ಮಾರಿ ಎಲ್ಲ ಕೊಟ್ಟಿ ಪೆಂಚು ಜರ ದೋಸು
2: ಐ ಡೋಂಟ್ ಸ್ಟಾಪ್ ಡ್ಯಾನ್ಸಿಂಗ್ ಪುನಗಾಲು ಲೋಡಿಂಗ್.